ನಮ್ಮೆ ಕುಣಾ ಸಂಪ್ರದಾಯನು ಖಾಲಿ ಪಾಡನಾರ್ ಆಉ ನಾಲ್ನಾರ್ ಹೊನ್ನೆ ಕಥಿ ಮಲ್ಲಿದು ಪಾಂಚ ಲೋಕ ಜಿತೆಬೆಲೆ ಒಕ್ಕಾರ ಹರಲೆ ಆಸಾನ್ ಭಿ ಒಕ್ಕಿಕಿರಿ ಪಾಡನಾರ್ ಅಂಟ ಗೀತು ಅತ್ಲಿ ಅದನ್ ಬೈಠಕಿ ಗೀತ ಬಾನಾರ್ ಆ ಬೈಠಕಿ ಗೀತ ಬೋದ್ ಅನೇಕ ಪ್ರಕಾರ ಅತ್ಲಿ ಈ ತರ್ತಾರ್ ಥರೆ ಪಾಡರ್ ಹಲೆ ಅರುಂಟಾ ದೊಲ್ತಾರ್ ಆರ್ ಥರೆ ಪಾಡನಾರ್ ಹೊನ್ನೆ ಭಿ ಅತ್ಲಿ ಆರು ಜೆತಿರ್ ಒಕ್ಕಾರರಾರು ಭಿ ಜೆತಿರ್ ಮಿಶಿಕಿರಿ ಭಿ ಪಾಡನಾರ್ ತಾ ಹೊನ್ನೆ ಆಕುನ್ ಬೈಠಕಿ ಗೀತ ಬನ್ ಮೆನತ್ ಅದಾನ್ ಹಿ ಪಾಡ್ಕನಾರ್ ಈ ಚೈತನ್ ಬರಿಹಾ ಆಉ ತಮ್ಮೆ ದೊಲ್.